ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು.

ಮಾನ ಸದಾ ಸದಾಯ ಪುಲ್ಲನ ಹಾರ ನಾನಕ ರಾಖನ ಹಾರಿ ಅಪಾರ ರತನ್ ತ್ಯಾ ಕೌಡಿ ಸಂಗ ರಚಾಯ ಸಾಚ ಛೋಡ ಚೂಟ ಸಂಗ ಮಚಾಯ ಜೋ ಚರಣ ಸುಹಸ್ರ ಕರ ಮಾನ ಜೋ ವನ ಸ್ವದೂರ್ ಪರಾನ ಚೋಡ ದಾಯ ತಿಸ್ಕಾ ಸ್ವರಂ ಕರಾಯ ಸಂಗ ಸಾಯಿ ತಿಸ್ ಪರ ಹರಾಯ ಚಂದನ್ ಲೇ ಪೋತಾರ ತೋಯ ಕರ್ತ ಪ್ರೀತ ಪಸಂ ಸಂಗ ಹೋಯ ಅಂಧ ಕುಮ ಪತ ಬಿಕರಾಲ ನಾನ ಕಾಳ್ಯೋ ಪ್ರಭ ದಯಾಲ ಕರ್ತೂತ ಬಸುಕಿ ಮಾನ ಜಾತ ಲೋಕ ಬಚಾರ ಕರ ದಿನ ರಾತ ಬಾರ ಪೇ ಖಂತರ ಮಲ ಮಾಯ ಛಪ್ ಸುನಾಯ ಕಸ ಕರ ಛಪಾಯ

ಸ್ವಸ್ಥಸ್ಥರಾಗೇ ನಿಮಸ್ತಂ ಸುಹಾಗೇ ನಮೋ ಸರ್ವಸೌಖಂ ನಮೋ ಸರ್ವಪೋಖಂ ನಮೋ ಸರ್ವಕರ್ತ ನಮೋ ಸರ್ವಹರ್ತ ನಮೋ ಜೋಗ ಜೋಗೇ

ಮಸ್ತಕಲಾಯ್ಯ ಕೂಡಲಾಲ ಚಿಟ್ಟಿ ಕಮಲಕ್ತಿಯಾಯ್ಯ ಪಾಲ್ತಿ ವಿಹುಪಾಯ ಜಿಹಿ ಕಾರ್ಕಮಾಯ್ಯ ಯಹೋವಾ ಪೂರ್ವ ಲಿಖ್ಯಾತ ತೂಡತ್ ನದಿ ಪಾಯ ಮಾ ಥೋಡಿ ಸೇವ ಗವಾಯ್ಯ.